Oyo nyame wo tie ase ye mase nyankopon so Alaje se wo tie amia ba dia wo mi na twebe wo radio na sori e wo radio wo tie ase fa dia nyankase ba sa nyankopon wa wa chi ye no nkwa